ಕೊಂಡು ಗಿಟ್ಟು ಬಟ್ಟೆ ಗಣ್ಣೆ ಹೆಂಡೆ ಚಳ್ಳ ಹಾರ ಮತ್ತೆ ಬಿಡಿದ ಬಟ್ಟೆ ಗಣ್ಣ ಗಣ್ಣಗ ಸಣ್ಣ ಮಂಚಿ ಬೆಳ್ಳಿ ಹೇಳ ಬಟ್ಟೆ ಕಣ್ಣಗೆ ಚಳ್ಳ ಹಾರ ಬಟ್ಟೆ ಮೂಡಿ ಬೇಳೆ.